0: ಸಾಲ ಕೊಡಿಲ ಆತ್ಮೆ ಹೆಣ್ಣ ಮೊಳ್ಳತ ಆಮಿರೆ ಮ್ಯಾವ್ ಬೀಳಲು ಮ್ಯಾವ್ ಮ್ಯಾವ್ ಬೀಳಲು ಥರೆ ಬೀಳಲು ನಮಸ್ಕಾರ ಅಂಚೆ ಅಧಿಕಾರಿ ಸದೇ ಚುನಿ ಉಂಚ ಲೇಯೋ ಸಫಲತಾ ಚುನ ಮಲ್ಲಾಯೋ
1: ರೇಡಿಯೋ ಸಫಲತಾ 103.4 ಮೆಗಾಹರ್ಟ್ಜ್
2: ಚುನ ಮಲ್ಲಾಯೋ